ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದ್ರಾಬಾದ್ 101.9 FM ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ ಆರ್ ಹಮ್ ಅಬ್ ಜಾನೆಂಗೆ ಕಿ ಲಯನ್ಸ್ ಅಂಡ್ ಕಲ್ಚರ್ ಅಂಡ್ ಹಿಸ್ಟ್ರಿ ಕಾ ಲಯನ್ಸ್ ಆರ್ ವೈಲ್ಡ್ ಲೈಫ್ ಕಾ ಹಿಸ್ಸಾ ನೀ ಹೇ ಹಮಾರಿ ಕಲಾ ಸಾಹಿತ್ಯ ಇತಿಹಾಸ ಔರ್ ರಾಷ್ಟ್ರೀಯ ಪ್ರತೀಕೋ ಮೇ ಬಿ ಲಯನ್ಸ್ ಕಾ ವಿಶೇಷ ಸ್ಥಾನ ಹೇ ಅಶೋಕ ಸ್ತಂಭ ಕೆ ಬಾರೆ ಮೇ ಆಪ್ ಜಾನ್ತೆ ಹೇ ಅಶೋಕ ಸ್ತಂಭ ಮೇ ಜೊ ಲಯನ್ ಕ್ಯಾಪಿಟಲ್ ಹೇ ನಾ ವಹಿ ಭಾರತ ಕಾ ನ್ಯಾಷನಲ್ ಎಂಬ್ಲಮ್ ಹೇ ಲಯನ್ ಕೋ ಹಮೇಶಾ ಸೇ ಶಕ್ತಿ ಔರ್ ನ್ಯಾಯ ಕಾ ಪ್ರತೀಕ ಮಾನಾ ಗಯಾ ಹೇ ಏಕ್ ಛೋಟಾ ಸಾ ಥಾಟ್ ಸೇ ಸ್ಟಾರ್ಟ್ ಕರೆಂಗೇ ಕಿ ಲೀಡರ್ಶಿಪ್ ಇಸ್ ನಾಟ್ ಅಬೌಟ್ ಬೀಯಿಂಗ್ ದ ಸ್ಟ್ರಾಂಗೆಸ್ಟ್ ಇಟ್ ಈಸ್ ಅಬೌಟ್ ಪ್ರೊಟೆಕ್ಟಿಂಗ್ ದ ವೀಕೆಸ್ಟ್ ಕ್ಯಾ ಆಪ್ ಇಸ್ ಬಾತ್ ಸೇ ಸಹಮತ್ ಹೇ ಸಹಮತ್ ಹೇ ತೋ ಹಮಾರೇ ವಾಟ್ಸಪ್ ನಂಬರ್ ಪೇ ಶೇರ್ ಕೀಜಿಯೇಗಾ ಹಮಾರಾ ವಾಟ್ಸಪ್ ನಂಬರ್ ಆಪ್ ಜಾನ್ತೇ ಹೀ ಹೇ ಫಿರ್ ಭೀ ಮೇ ಏಕ್ ಬಾರ್ ಬೋಲ್ ದೂಂಗಿ 0402323482 is our WhatsApp number aur aap mujhse bahut sare baatein kar sakte hain us number pe kahi ek message kariyega yes aap sun rahe hain Akashavani Hyderabad 101.9 FM rainbow with me RJ Vaishnavi

ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದ್ರಾಬಾದ್ 101.9 FM ರೈನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ ಔರ್ ಆಪ್ ಸುನ್ ರಹೇ ಹೈ ನಮಸ್ತೆ ಹಲೋ ಆದಾಬ್. ಯಸ್, ಮೇನೆ ಕಹಾ ಹೈ ವಾಟ್ಸಪ್ ಮೆಸೇಜ್ ಕೀಜಿಯೇಗಾ. ಯಸ್, ಬಹುತ್ ಸಾರೇ ಮೆಸೇಜಸ್ ಆಯೇ ಹೈ, ಮೇನೆ ಉಸ್ಕೋ ರಿಪ್ಲೈ ಭೀ ಕಿಯಾ ಥಾ. ಯಸ್, ಸಹಿ ಜವಾಬ್ ಹಮ್ ಅಬ್ ಜಾನೆಂಗೇ. ರೋಡ್ ಸೋ ಲೌಡ್ ದಟ್ ಯೋರ್ ಫಿಯರ್ಸ್ ಬಿಕಮ್ ಸೈಲೆಂಟ್. ಯಸ್, ಲೈನ್ ಕಿ ದಾಹಟ್ ಕಿತ್ನಿ ದೂರ ತಕ್ ಸುನಾಯಿ ದೇತಿ ಹೈ. ಶೇರ್ ಕಿ ರೋರ್ ಯಾನಿ ದಾಹಟ್ ಲಗ್ಭಗ 8 ಕಿಲೋಮೀಟರ್ಸ್ ದೂರ ತಕ್ ಸುನಿ ಜಾ ಸಕ್ತಿ ಹೈ. ಇಮ್ಯಾಜಿನ್ ಕೀಜಿಯೇ ಬಿನಾ ಮೊಬೈಲ್ ಫೋನ್ ಔರ್ ಬಿನಾ ಇಂಟರ್ನೆಟ್ ಕೆ ಭೀ ಲೈನ್ ಅಪ್ನಿ ಟೆರಿಟರಿ ಕಾ ಮೆಸೇಜ್ ಇತ್ನಿ ದೂರ ತಕ್ ಪಹುಂಚಾ ದೇತಿ ಹೈ. ಯಸ್ ದೋಸ್ತೋ, ಆಜ ಹಮೇ ಕಾಲ್ ಕರ್ನೇ ಕೆ ಲಿಯೇ ನೆಟ್ವರ್ಕ್ ಢೂಂಡ್ತೇ ಹೈ, ಲೇಕಿನ್ ಲಯನ್ ಕಿ ನೆಟ್ವರ್ಕ್ ನ್ಯಾಚುರಲ್ ಹೈ ಔರ್ ರೇಂಜ್ ಹೀ 8 ಕಿಲೋಮೀಟರ್ಸ್ ಹೈ. ನ್ಯಾಚುರಲ್ ನೆಟ್ವರ್ಕ್ ರೇಂಜ್ 8 ಕಿಲೋಮೀಟರ್ಸ್ ಹೈ. ಸುನ್ ರೇ ಆಪ್, 8 ಕಿಲೋಮೀಟರ್ಸ್ ಬೋಲೇ ತೋ ಕಿತ್ನಾ ದೂರ್. ಯಸ್, ಇಸಿಲಿಯೇ ಉಸ್ಕೋ ಜಂಗಲ್ ಕಾ ರಾಜಾ ಭೀ ಕಹಾ ಜಾತಾ ಹೈ, ಹೈ ಕಿ ನಾ. ಯಸ್, ಬೋಲಿಯೇ ಮುಜೇ ಇಸ್ ಬಾರೇ ಮೇ ಭೀ ಕಿ ಆಪ್ ಜಾನ್ತೇ ಹೈ ಯೇ 8 ಕಿಲೋಮೀಟರ್ಸ್ ಥಾ. ಯಸ್, ಆಪ್ ಸುನ್ ರಹೇ ಹೈ ಆಕಾಶವಾಣಿ ಹೈದ್ರಾಬಾದ್ 101.9 FM ರೈನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ. ಔರ್ ಏಕ್ ಮಜೇದಾರ್ ಗಾನಾ ಆ ರಹಾ ಹೈ, ಸುನ್ತಿ ರಹಿಯೇಗಾ.

0: ಎಸ್, ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದ್ರಾಬಾದ್ 101.9 FM ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ. ಹಮ್ ಬಹುತ್ ಸಾರಿ ಬಾತೆ ಕರ್ ರಹೆ ಹೇ ಓರ್ ಅಬ್ ಆ ಗಯಾ ಹೈ ವರ್ಲ್ಡ್ ಬಯೋಫ್ಯೂಲ್ ಡೇ ಕೆ ಬಾರೆ ಮೇ ಬತಾನೆ ಕೆ ಲಿಯೆ. ಇಮ್ಯಾಜಿನ್ ಕರಿಯೆ ಅಗರ್ ಮೇ ಆಪ್ಸೆ ಕಹೂಂ ಕಿ ಆಪ್ಕಿ ಗಾಡಿ ಕಾ ಫ್ಯೂಯಲ್ ಕಿಸಿ ಖೇತ್ ಸೆ ಆ ಸಕ್ತಾ ಹೈ ಯಾ ಫಿರ್ ಕಿಚನ್ ಕಿ ಯೂಸ್ಡ್ ಕುಕಿಂಗ್ ಆಯಿಲ್ ಸೆ ಬನ್ ಸಕ್ತಾ ಹೈ ತೊ ಶಾಯದ್ ಆಪ್ ಹೈರಾನ್ ಹೋ ಜಾಯೆಂಗೆ. ಯಹಿ ಹೈ ಬಯೋಫ್ಯೂಯಲ್ ಕಿ ದುನಿಯಾ. ಬಯೋಫ್ಯೂಯಲ್ ನೇಚರ್ ಸೆ ಆತಾ ಹೈ ಓರ್ ದುಬಾರಾ ಬನಾಯಾ ಜಾ ಸಕ್ತಾ ಹೈ. ಇಸಿ ಲಿಯೆ ಇಸೆ ರೆನ್ಯೂವೇಬಲ್ ರಿಸೋರ್ಸ್ ಭಿ ಕಹಾ ಜಾತಾ ಹೈ. ವಾಟ್ ಎಕ್ಸಾಕ್ಟ್ಲಿ ಇಸ್ ಬಯೋಫ್ಯೂಯಲ್? ಬಯೋಫ್ಯೂಯಲ್ ವೋ ಫ್ಯೂಯಲ್ ಹೈ ಜೊ ಬಯೋಲಜಿಕಲ್ ಮೆಟೀರಿಯಲ್ ಸೆ ಬನ್ತಾ ಹೈ, ಜಾನೆ ಕಿ ಶುಗರ್ ಕೇನ್, ಕಾರ್ನ್, agricultural waste, used cooking oil, animal waste, crop residues, iske common forms hain. Bioethanol, biodiesel, biogas, compressed biogas. Aapko ye is bare mein pata hai? Pata hai to WhatsApp mein message kijiyega aur ek interesting fact bataun aapko. Aapke ghar mein bacha hua cooking oil future mein vehicle fuel bhi ban sakta hai. Used cooking oil se biodiesel banaya ja sakta hai. Isse pollution bhi kam hota hai aur waste management bhi better hota hai. Hai ki na? Yes. Aap mujhse share kijiyega hamare WhatsApp number par. मैं वेट करूँगी. और आ रहा है एक अमेजिंग ब्यूटीफुल सा गाना. मैं कहूँ कि ये मेरे दिल का बहुत ही फेवरेट सॉन्ग है, आप भी सुनिएगा. स्टे ट्यून्ड टू आकाशवाणी हैदराबाद 101.9 FM रेनबो विथ मी आरजे वैष्णवी.
1: Let's start the fun.

ನಮಸ್ತೆ, ಹಲೋ ಆದಾ, ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದ್ರಾಬಾದ್ 101.9 FM ರೈನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ. ಔರ್ ಹಮ್ ಬಾತ್ ಕರ್ ರಹೆ ಥೆ ವರ್ಲ್ಡ್ ಬಯೋಫ್ಯೂಯಲ್ ಡೇ ಕೆ ಬಾರೆ ಮೇ. ಏಕ್ ಲೀಟರ್ ಬಯೋಫ್ಯೂಯಲ್ ಬನ್ನೆ ಕೆ ಲೀ ಕಭಿ ಕಭಿ ಐಸೆ ರಾ ಮಟೀರಿಯಲ್ಸ್ ಯೂಸ್ ಕಿಯಾ ಜಾತೆ ಹೈ ಜೋ ಅದರ್ವೈಸ್ ವೇಸ್ಟ್ ಹೋ ಜಾತೆ ಹೈ, ಯಾನಿ ವೇಸ್ಟ್ ಟು ವೆಲ್ತ್. ಆಜ್ ಕೆ ಸಸ್ಟೈನಬಿಲಿಟಿ ಏರಾ ಕಾ ಸಬ್ಸೆ ಪಾವರ್ಫುಲ್ ಕಾನ್ಸೆಪ್ಟ್ ಹೈ. ಹಾಂ ಜಿ, ವೇಸ್ಟ್ ಟು ವೆಲ್ತ್ ಇಸ್ಮೇ ಬಹುತ್ ಕ್ಯಾ ಬೋಲ್ತೆ ಮೀನಿಂಗ್ ಫುಲ್ ಮೆಸೇಜ್ ಹೈ ದೋಸ್ತೋ. ಜಬ್ ಹಮ್ ಫ್ಯೂಯಲ್ ಕೆ ಬಾರೆ ಮೇ ಸೋಚತೆ ಹೈ ತೋ ಅಕ್ಸರ್ ಪೆಟ್ರೋಲ್ ಬಂಪ್ ಯಾ ಆಯಿಲ್ ರಿಫೈನರಿ ಯಾದ ಆತಿ ಹೈ. ಲೇಕಿನ್ ವರ್ಲ್ಡ್ ಬಯೋ ಫ್ಯೂಯಲ್ ಡೇ ಹಮೇ ಯಾದ ದಿಲಾತಾ ಹೈ ಕಿ ಎನರ್ಜಿ ಸಿರ್ಫ ಜಮೀನ್ ಕೆ ನೀಚೆ ನಹಿ ಬಲ್ಕಿ ಖೇತೋ ಮೇ ಪ್ರಕೃತಿ ಮೇ ಔರ್ ಹಮಾರೆ ನಜರೋ ಮೇ ಕಿ ವೇಸ್ಟ್ ರೋಜ್ಮಾರಿ ಕಿ ವೇಸ್ಟ್ ಮೇ ಬಿ ಛುಪಿ ಹುಯಿ ಹೈ. ಯೆಸ್, ಯೇ ಹೈ ವರ್ಲ್ಡ್ ಬಯೋಫ್ಯೂಯಲ್ ಡೇ ಕೆ ಬಾರೆ ಮೇ. ಔರ್ ಹಮ್ ಅಗಲೇ ಕುಚ್ ಗಂಟೋ ಮೇ ಯೇ ನ್ಯಾಷನಲ್ ಲೇಜಿ ಡೇ ಔರ್ ಬೋನಾಲೆ ಜಾತ್ರಾ ಕೆ ಬಾರೆ ಮೇ ಬಿ ಬಹುತ್ ಸಾರಿ ಮೀ ಬಾತೆ ಕರೆಂಗೆ. ಸ್ಟೇ ಟ್ಯೂನ್ ಟು ಆಕಾಶವಾಣಿ ಹೈದ್ರಾಬಾದ್ 101.9 FM ರೈನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ.

ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದ್ರಾಬಾದ್ 101.9 FM ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ. ನಮಸ್ತೆ, ಹಲೋ, ಆದಾಬ್. ಯೇ ಬಹುತ್ ಹಿ ಮಜೆದಾರ್ ಲೈನ್ ಹೈ, ಹೈ ನಾ? ಯೆಸ್. ತೋ ವಿ ಆರ್ ಟಾಕಿಂಗ್ ಅಬೌಟ್ ನ್ಯಾಷನಲ್ ಲೇಜಿ ಡೇ. ಏಕ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬತಾವು ಆಪ್ಕೊ. ರಿಸರ್ಚ್ ಕೆ ಮುತಾಬಿಕ್ ಹಮಾರಾ ಬ್ರೇನ್ ರೆಸ್ಟ್ ಕೆ ದೌರಾನ್ ಬಿ ಆಕ್ಟಿವ್ ರಹತಾ ಹೈ. ಜಬ್ ಹಮ್ ರಿಲ್ಯಾಕ್ಸ್ ಕರ್ತೆ ಹೈ ಜಬ್ ತಬ್ ಬ್ರೇನ್ ಮೆಮೊರೀಸ್ ಕೋ ಆರ್ಗನೈಜ್ ಕರ್ತಾ ಹೈ ಔರ್ ಕ್ರಿಯೇಟಿವ್ ಐಡಿಯಾಸ್ ಜನರೇಟ್ ಕರ್ತಾ ಹೈ. ಇಸಿಲಿಯೇ ಕೈ ಬಾರ್ ಬೆಸ್ಟ್ ಐಡಿಯಾಸ್ ಶವರ್ ಲೇತೆ ವಕ್ತ ಯಾ ಆರಾಮ್ ಕರ್ತೆ ವಕ್ತ ಹೀ ಆತಾ ಹೈ. ತೋ ಕಿತ್ನಾ ಆರಾಮ್ ಕರೆಂಗೇ ಉತ್ನಾ ಉತ್ನಾ ಬಡಿಯಾ ಬಡಿಯಾ ಐಡಿಯಾಸ್ ಆ ಜಾಯೆಂಗೇ ಆಪ್ಕೊ. ತೋ ದೋಸ್ತೋ, ಅಗ್ಲಿ ಬಾರ್ ಅಗರ್ ಕೋಯಿ ಕಹೆ ಕಿ ತುಮ್ ಕುಚ್ ನಹಿ ಕರ್ ರಹೆ ಹೋ, ತೋ ಕಹಿ ದೇನಾ ಮೈ ಕ್ರಿಯೇಟಿವ್ ಥಿಂಕಿಂಗ್ ಮೋಡ್ ಮೇ ಹೂಂ. ಹಾಂ ಜಿ, ಕ್ರಿಯೇಟಿವ್ ಥಿಂಕಿಂಗ್ ಮೋಡ್. ಮಮ್ಮಿ ಪಾಪಾ ಇಸೆ ಬಹುತ್ ರಿಲೇಟ್ ಹೋ ಜಾಯೆಂಗೆ, ಯಾ ಹಮ್ ಅಸೆ ಲೇಟೆ ಪಡೆ ರಹೆಂಗೆ ಬೆಡ್ಕೆ ಉಪ್ಪರ್ ಸೋಫಾಕ್ಕೆ ಉಪ್ಪರ್ ಔರ್ ಕಹೆಂಗೆ ಕಿ ಹಮ್ ಬಹುತ್ ಕಾಮ್ ಕರ್ತೆ ಹೈ, ಲೈಕ್ ಕ್ರಿಯೇಟಿವ್ ಥಿಂಕಿಂಗ್ ಕರ್ತೆ ಹೈ. ಯೇ ಬಾತ್ ಕಹಿಯೇಗಾ ಸಬ್ಕೋ. ಯೇ ದಿಸ್ ವಿಲ್ ಬಿ ಅ ವೆರಿ ಗುಡ್ ಆನ್ಸರ್ ಫಾರ್ ದ್ಯಾಟ್ ಕ್ವೆಶನ್. ಯೆಸ್ ಆರ್ ನೋ? ಯೆಸ್. ಆಪ್ ಸುನ್ ರಹೆ ಹೈ ಆಕಾಶವಾಣಿ ಹೈದ್ರಾಬಾದ್ 101.9 FM ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ. ಔರ್ ಏಕ್ ಬ್ಯೂಟಿಫುಲ್, ಬಹುತ್ ಹಿ ಬ್ಯೂಟಿಫುಲ್ ಸಾ ಗಾನಾ ಆ ರಹಾ ಹೈ, ಅಂಟಿಲ್ ಐ ಫೌಂಡ್ ಯು. ಯೆಸ್, ಸ್ಟೇ ಟ್ಯೂನ್ಡ್.

ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದ್ರಾಬಾದ್ 101.9 ಎಫ್ ಎಂ ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ. ನಮಸ್ತೆ, ಹೆಲೋ, ಆದಾಬ್. ಹಮ್ ಬಾತ್ ಕರ್ ರಹೆ ಥೆ ನ್ಯಾಷನಲ್ ಲೇಜಿ ಡೇ ಕೆ ಬಾರೆ ಮೇ. ವೈ ಡು ವಿ ಫೀಲ್ ಲೇಜಿ ಸಮಟೈಮ್ಸ್? ಕಭಿ ಕಭಿ ಲೇಜಿನೆಸ್ ಕಾ ರೀಸನ್ ಆಲಸ್ ನಹಿ ಹೋತಾ ಹೈ. ಯೆಸ್, ಆಫ್ಕೋರ್ಸ್, ಹೋ ಸಕ್ತಾ ಹೈ ಲ್ಯಾಕ್ ಆಫ್ ಸ್ಲೀಪ್, ಸ್ಟ್ರೆಸ್, ಬರ್ನ್ ಔಟ್, ಓವರ್ ಥಿಂಕಿಂಗ್, ಮೋಟಿವೇಶನ್ ಕಿ ಕಮಿ. ಇಸಿಲಿಯೇ ಹಮೇಶಾ ಖುದ್ ಕೋ ಜಡ್ಜ್ ಕರ್ನೆ ಕೆ ಬಜಾಯ್ ರೀಸನ್ ಸಮಜ್ನಾ ಜರೂರಿ ಹೈ. ಇಂಟ್ರೆಸ್ಟಿಂಗ್ ಸೈಕಾಲಜಿಕಲ್ ಫ್ಯಾಕ್ಟ್ ಬತಾವು ಆಪ್ಕೋ. ಹ್ಯೂಮನ್ ಬ್ರೇನ್ ನ್ಯಾಚುರಲಿ ಎನರ್ಜಿ ಸೇವ್ ಕರ್ನಾ ಚಾಹತಾ ಹೈ. ಇಸಿ ವಜಹ ಸೇ ಹಮ್ ಲಿಫ್ಟ್ ಕೋ ಸ್ಟೇರ್ ಸೇ ಜ್ಯಾದಾ ಪ್ರಿಫರ್ ಕರ್ತೆ ಹೈ. ಶಾರ್ಟ್ಕಟ್ ಢೂಂಡ್ನಾ ಹಮಾರೆ ಬ್ರೇನ್ ಕಿ ನ್ಯಾಚುರಲ್ ಟೆಂಡೆನ್ಸಿ ಹೈ. ಯಹಿ ಯಾನಿ ಥೋಡಾ ಸಾ ಲೇಜಿ ಹೋನಾ ಹ್ಯೂಮನ್ ನೇಚರ್ ಕಾ ಹಿಸ್ಸಾ ಹೈ. ಸುನ್ತೆ ರಹೇಗಾ

ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದ್ರಾಬಾದ್ 101.9 FM ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ. ಔರ್ ಹಮ್ ಬಾತ್ ಕರ್ ರಹೆ ಥೆ ನ್ಯಾಷನಲ್ ಲೇಜಿ ಡೇ ಕೆ ಬಾರೇ ಮೇ. ತೋ ಫೇಮಸ್ ಲೇಜಿ ಕ್ಯಾರೆಕ್ಟರ್ಸ್ ಪತಾ ಹೈ ಆಪ್ಕೋ? ಫಸ್ಟ್ ಲಿಸ್ಟ್ ಮೇ ಆತೆ ಹೇ ಗಾರ್ಫೀಲ್ಡ್. ಖಾನಾ ಔರ್ ಸೋನಾ ಗಾರ್ಫೀಲ್ಡ್ ಕಿ ಫೇವ್ರೇಟ್ ಆಕ್ಟಿವಿಟೀಸ್ ಹೈ. ವಿನಿ ದ ಪೂ, ಪೂ ಕೋ ಹನಿ ಔರ್ ರಿಲ್ಯಾಕ್ಸೇಷನ್ ಬಹುತ್ ಪಸಂದ್ ಥಾ. ಲೈಕ್ ಖಾನಾ ಔರ್ ಸೋನಾ, ಖಾನಾ ಔರ್ ಸೋನಾ. ಯೇ ಕ್ಯಾರೆಕ್ಟರ್ಸ್ ಹಮೇ ಯಾದ ದಿಲಾತೆ ಹೇ ಕಿ ಲೈಫ್ ಮೇ ಸಿಂಪ್ಲಿಸಿಟಿ ಬಿ ಜರೂರಿ ಹೈ. ಹಾಂಜಿ, ಸಿಂಪ್ಲಿಸಿಟಿ ಬಹುತ್ ಜರೂರಿ ಹೈ. ಫನಿ ಸೈನ್ಸ್ ಯು ಮೈಟ್ ಬಿ ಲೇಜಿ, ಮೊಬೈಲ್ ಚಾರ್ಜರ್ ತಕ್ ಪಹುಚನೇ ಕೆ ಲಿಯೇ ಬಿ ಸ್ಟ್ರೆಚ್ ಕರ್ತೆ ಹೈ. ಟಿ ವಿ ರಿಮೋಟ್ ದೂರ್ ಹೋ ತೋ ಚನಲ್ ಚೇಂಜ್ ಕರ್ನೆ ಕಾ ಬಿ ಮನ್ ನಹೀ ಕರ್ತಾ. ಅಲಾರ್ಮ್ ಸ್ನೂಜ್ ಕರ್ನಾ ಏಕ್ ದಿನ ರಿಚುವಲ್ ಹೈ, ಲೈಕ್ ಏಕ್ ಡೇಲಿ ರಿಚುವಲ್ ಹೈ. ಪಾನಿ ಕಿ ಬಾಟಲ್ ಪಾಸ್ ನಾ ಹೋ ತೋ ಪ್ಯಾಸ್ ಬಿ ಥೋಡಿ ದೇರ್ ವೇಟ್ ಕರ್ ಲೇತಿ ಹೈ. ಸಹಿ ಬಾತ್ ಹೈ ನಾ ದೋಸ್ತೋ? ಅಗರ್ ಆಪ್ ಇನ್ಮೇ ಸೆ ತೀನ್ ಚೀಜೋ ಚೀಜೇ ಕರ್ತೆ ಹೈ ತೋ ಮುಬಾರಕೋ, ಆಪ್ ನ್ಯಾಷನಲ್ ಲೇಜಿ ಡೇ ಕೆ ಹಾನರರಿ ಮೆಂಬರ್ ಹೈ. ಕಂಗ್ರ್ಯಾಚುಲೇಷನ್ಸ್. ಯೆಸ್, ಐಸೆ ಬಹುತ್ ಸಾರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಕೆ ಬಾರೆ ಮೇ ಜಾನತೆ ಹೈ ಹಮ್ ಅಗಲೇ ಥೋಡಿ ದೇರ್ ಮೇ. ಆಪ್ ಸುನ್ ರಹೇ ಹೈ ಆಕಾಶವಾಣಿ ಹೈದ್ರಾಬಾದ್ 101.9 FM ರೇನ್ಬೋ ವಿತ್ ಮೀ ಆರ್ ಜೆ ವೈ.

ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದ್ರಾಬಾದ್ 101.9 FM ರೇನ್ಬೋ ವಿತ್ ಮೀ ಆರ್ ಜಿ ವೈಷ್ಣವಿ. ಸೊ ನೇಚರ್ಸ್ ಲೇಜಿ ಚಾಂಪಿಯನ್ಸ್ ಓ ಲೈಕ್ ಟೂ ಹೇ ಬೇಸಿಕಲಿ ಹಮಕೋ ಟೂ ಪತಾ ಹೇ ಸ್ಲಾತ್ ಪಹಲಾ ವಾಲಾ ಸ್ಲಾತ್ ಸ್ಲಾತ್ ದುನಿಯಾ ಕೆ ಸಬ್ಸೆ ಸ್ಲೋ ಆನಿಮಲ್ಸ್ ಮೇ ಸೇ ಏಕ್ ಮಾನಾ ಜಾತಾ ಹೇ ಯೇ ದಿನ ಕಾ ಅಧಿಕತರ್ ಸಮಯ ಆರಾಮ್ ಕರ್ತೇ ಹುಯೇ ಬೈಠತಾ ಹೇ. ಕೋಯಲಾ ಕೋಯಲಾಸ್ ಬಿ ಲಗ್ಭಗ 18 to 20 ಗಂಟೆ ತಕ್ ಸೋ ಸಕ್ತೆ ಹೇ. ನೇಚರ್ ಬಿ ಕಭಿ ಕಭಿ ಹಮೇ ಸ್ಲೋ ಲಿವಿಂಗ್ ಕಾ ಲೆಸನ್ ದೇತಿ ಹೇ, ಹೇ ನಾ ಆಪ್ಕೋ ಆಪ್ನೆ ಯೇ ದೋನೋ ಆನಿಮಲ್ಸ್ ಕೋ ದೇಖಾ ಹೇ ಝೂ ಪೇ? ಯೆಸ್, ಬಹುತ್ ಹೀ ಮಿಲ್ತೇ ಹೇ ಬಡೇ ಬಡೇ ಝೂ ಪೇ. ಯೆಸ್, ಬೆನಿಫಿಟ್ಸ್ ಆಫ್ ಡೂಯಿಂಗ್ ನಥಿಂಗ್, ಸಮಟೈಮ್ಸ್ ನಥಿಂಗ್ ಇಸ್ ಬೆಟರ್ ದ್ಯಾನ್ ಸಮಥಿಂಗ್. ಕಭಿ ಕಭಿ ಕುಚ್ ದೇರ್ ಕೆ ಲೀ ರುಕ್ನಾ ಭೀ ಪ್ರೊಡಕ್ಟಿವ್ ಹೋ ಸಕ್ತಾ ಹೇ. ಉಸ್ಕಾ ಬೆನಿಫಿಟ್ಸ್ ಕ್ಯಾ ಪತಾ ಆಪ್ಕೋ? ಸ್ಟ್ರೆಸ್ ಕಮ್ ಹೋತಾ ಹೇ, ಕ್ರಿಯೇಟಿವಿಟಿ ಬಢ್ತಿ ಹೇ, ಮೂಡ್ ಇಂಪ್ರೂವ್ ಹೋತಾ ಹೇ, ಮೆಂಟಲ್ ಹೆಲ್ತ್ ಬೆಟರ್ ಹೋತಿ ಹೇ, ಡೆಸಿಷನ್ ಮೇಕಿಂಗ್ ಸ್ಟ್ರಾಂಗ್ ಹೋತಾ ಹೇ. ಇಸ್ಸೆ ಹಮ್ ಪಾಸಿಟಿವ್ ಮೆಸೇಜ್ ಭೀ ಲೇ ಸಕ್ತೆ ಹೇ. ಲೈಕ್ ನ್ಯಾಷನಲ್ ಲೇಜಿ ಡೇ ಕಾ ಅಸಲಿ ಮೆಸೇಜ್ ಹೇ, ಹರ್ ವಕ್ತ ಬಿಝಿ ರಹನಾ ಜರೂರಿ ನಹೀ, ಹರ್ ವಕ್ತ ಪ್ರೊಡಕ್ಟಿವಿಟಿ ದಿಖಾನಾ ಭೀ ಜರೂರಿ ನಹೀ ಹೇ, ಲೇಕಿನ್ ಅಪ್ನೆ ಗೋಲ್ಸ್ ಔರ್ ರೆಸ್ಪಾನ್ಸಿಬಿಲಿಟೀಸ್ ಕೋ ಭೂಲ್ನಾ ಭೀ ಠೀಕ್ ನಹೀ.

0: ಎಸ್, ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದ್ರಾಬಾದ್ 101.9 FM ರೈನ್ಬೋ ವಿತ್ ಮೀ ಆರ್ ಜಿ ವೈಷ್ಣವಿ ಅಂಡ್ ದೇರ್ ಇಸ್ ಅ ಕಾಲರ್. ಹಲೋ ರೈನ್ಬೋ.
1: ವೆರಿ ವೆರಿ ವೆರಿ ಗುಡ್ ಆಫ್ಟರ್ನೂನ್ ಮೇಡಮ್ ಜಿ, ಶ್ರೀನಿವಾಸ ರಾವ್ ಮಲಕ್ಪೇಟ್ ಹೇಮಾ.
0: ವೆರಿ ವೆರಿ ಗುಡ್ ಆಫ್ಟರ್ನೂನ್ ಸರ್. ಆಪ್ನೆ ಟಾಪಿಕ್ ಸುನಾ ಹೈ?
1: ಹಾಂ, ಆಪ್ಕಾ ಟಾಪಿಕ್ ಅಚ್ಚಾ ಹೈ. ತೋ ಕ್ಯಾ ಹೈ, ಮೇನ್ ಥಿಂಗ್ ಕ್ಯಾ ಹೈ, ಹಮಾರೆ ಕೋ ಯೇ ಬೋನಾಲು ಹೈ ನಾ, ಯೇ ಬೋನಾಲು ಹಮಾರೆ ಘರ್ ಮೇ ಯೇ ನಹೀ ಕರ್ತೆ, ಉಸ್ಕಾ ಆಕ್ಟಿವಿಟಿ ನಹೀ ಕರ್ತೆ ಹೈ, ಪಕ್ಕಮ್ಮಾ ಭಿ ನಹೀ ಖೇಲ್ತೆ ಹೈ. ತೋ ಹಮಾರೆ ಕೋ ಕ್ಯಾ, ಹಮ್ ದೇವಲ್ ಜೈಸಾ ದೇವಿ ಹೈ, ದೇವಿ ಕೆ ಪಾಸ್ ಜಾತೆ ಹೈ, ದೋಸ್ತಾ ಹೈ, ಬಹುತ್ ಅಪ್ನೆ ದೋಸ್ತ ಹಂಗೆ ಸಾಥ್ ಬೈಠ್ತೆ ಹೈ, ಉಠ್ತೆ ಹೈ, ಉನ್ಕೆ ಸಾಥ್ ಮೇ ಜೋ ಭಿ ಕರ್ತೆ ಹೈ, ಮಂದಿರ್ ಮೇ ಜಾತೆ ಹೈ, ಮಂದಿರ್ ಕೆ ಜಾ ಕೆ ನಮಸ್ಕಾರ ಕರ್ ಲೇ ಕೆ ಪೂಜಾ ಕರ್ ಲೇ ಕೆ ವೋ ಬಾಹರ್ ನಿಕಲ್ ಜಾತೆ ಹೈ, ಉನ್ಕೆ ಸಾಥ್ ಮೇ ಉನ್ಕೆ ಘರ್ ಪೆ ಬುಲಾಯೆ ತೋ ಜಾತೆ, ಖಾನಾ ನಾ ಖಾ ಲೇ ಕೆ ಫಿರ್ ವಾಪಸ್ ಘರ್ ಕೋ ಆತೆ ಹೈ. ತೋ ಐಸಾ ಹಮಾರಾ ಸಿಲ್ಸಿಲಾ, ಸಬ್ ಲೋಗೋ ಸೆ ಮಿಲ್ ಕೆ ರಹನೆ ಕಾ ಐಡಿಯಾ ಹೈ, ತೋ ಹಮ್ ಉಸ್ಕೋ ಜೋ ಹೈ ಸೋ ಖಾಯಂ ರಖ್ತೆ ಹೈ. ತೋ ವೋ ಆಕ್ಟಿವಿಟಿ ಹಮಾರೆ ಘರ್ ಮೇ ಯೇ ಬತ್ಕಮ್ಮಾ ಕರ್ನೆ ಕಾ, ಪೂಜಾ ಕರ್ನೆ ಕಾ ಹಮಾರೆ ಘರ್ ಮೇ ನಹೀ ಹೈ. ತೋ ಸಾಲೋನ್ ಸೆ ಹಮಾರೆ ವೋ ಆದತ್ ಚಲ್ತಿ ಆ ರಹಿ ಹೈ, ಉಸ್ಕೋ ಹಮ್ ಖಾಯಂ ರಖ್ತೆ ಹೈ, ಹಮಾರೆ ಘರ್ ಮೇ ನಹೀ ಹೈ. ತೋ ಯೇ ಸಿಲ್ಸಿಲಾ ಹಮಾರೆ ಘರ್ ಮೇ ಹಮ್ ಐಸಾ ಇಸ್ ತರೀಕೆ ಸೆ ಹಮ್ ದೇವಿ ಕೋ ಪೂಜಾ ಕರ್ ಲೇಕೆ ಹಮ್ ಯೇ ಕರ್ ಲೇತೆ, ಮನ್ನತ್ ಮಾಂಗ್ ಲೇತೆ ಹೈ, ಐಸಾ ಹೈ ಮೇಡಮ್ ಹಮಾರಾ.
0: ಯೆಸ್ ಸರ್, ಥ್ಯಾಂಕ್ ಯು ಸೋ ಮಚ್, ಬಹುತ್ ಖೂಬ್ಸೂರತಿ ಖೂಬ್ಸೂರತಿ ಸರ್.
1: ಹಲೋ ಸುನಿ.
0: ಹಾಂ ಸರ್.
1: ಭಾಯಿ ಹಮಾರಾ ಐಸಾ, ಹಮಾರಾ ಆಕ್ಟಿವಿಟಿ ಹಮಾರಾ ಐಸಾ ಚಲ್ತಾ ಹೈ.
0: ಹಾಂ ಜೀ, ಮೈನೆ ಸುನಾ ಹೈ.

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆನಿ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೆ
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో